ಸಾ ಧನಿ ಸ ಗ ಮ ಧನಿ ಸ ಧನಿ ಸ ಪಿಯ ಸಂಗ ಲರ ಪಚೇತಾ ಗ ಗ ಗ ಸ ಮ ಮ ಮ ಗ ಧನಿ ಸ ಪಿಯ ಸಂಗ ಲರ ಪಚೇ ಧನಿ ಸ ಗ ಮ ಧನಿ ಸ